0: ಬಾಯಿ ರಮಜೋ ರಮಜೋ ರಮಜೋ. ಜಿಧರ್ ಕಿ ಮೌತ್ ಆತಿ ಹೈ ತೋ ಶಹರ್ ಕಿ ತರಫ್ ಭಾಗ್ತಾ ಹೈ
1: ತೋ ಫಿರ್
0: ಒನ್ ಟೂ ಚಲ್ ಶುರು.